0: ಇಂಡಿಯನ್ ಕಾಫಿ ಪ್ರಥಮ ವತಾವಟ ರೈನೋ ರೂಫಿನ್ ವಿತಿನ್ ಹಂದುನ್ವಾದಿನ ರೈನೋ ಪ್ರೀಮಿಯರ್ ಜಲ ಪ್ರತಿರೋಧಿ ಮತುಪಿಟ ಆರಕ್ಷಣೆ ಸಹಿತ ರೂಫಿನ್ ಶೀಟ್ ವೆಟ್ ವಿಸ್ತರ ಸದಾ ಧಾತುನೈ ಅನುಹಯ ಅಮತನ್ನ
1: ಮಮನಂದೆ ಮಾನಮ ರಿಲ್ಯಾಕ್ಸ್
2: ಅನಮ್ಮನಂಗಲ ವದೂನಾ ನೇದ ಮೇ ಎಕ್ಸ್ಪರ್ಟ್ ಹರಿಡಂ ಹರಿನಿ
3: ಓನಮ ಸಂಧಿ ವೇದನಾವಕಟ ಪ್ರಬಲಮ ವಿದ್ಯಾನುಕೂಲ ವಿಸದಮ ಓತುಶೀಲ್ ಆಕ್ಟಿವ್ ಪ್ಲಸ್
4: ಮುಹುತೆನ್ವತ್ ಕುಮನಿನ್ವತ್ ಉಡುಗೆನ್ನ ಎಪಾ ಕೋಮಗಿನಾವತ್ ಅಲ್ಲನವಾ ವಿಕುಣನ ನೊಲ್ಲುನ ಸಮಟ ದಂತಿಮಾಯಿ
5: රාජ්‍ය බැංකුවක සුරක්ෂිතභාවය ඉහළම රැකවරණය සමගින් ස්ථාවර තැන්පතු සඳහා ඉහළම පොලිය RDB බැංකුවෙන්
6: සුබ දවසක් ශ්‍රී ලංකා
7: සහයෝගීතා අනුග්‍රහය
6: ගොවියා රජු කරවන ගොවිබිමට කතිම සූර්යබල වතුර මෝටරය ඩීප්ටෙක් සෝලා වෝටර් පම්ප්ස් අදම අවතන්න 0

0: ಸಮುದಾಯ ಅನೂತು ಹತ ಲಕ್ಕಂಡ ರೇಡಿಯೋ ITN ಸಭೆ ಶ್ರೀಲಂಕೆಯ ಹಂಡ
1: ವಿಲಾವುದೇ ದಹಯಾಯಿ
2: ವಿಲಾವ ಒಬ್ಬ ವೇತ ಕಿನ ಆವಿ
3: ವಾರ್ತಾ ಪಿಟ ವಾರ್ತಾ ಕಬನ ಕೋಟಿ ಅಟೆ ಎನ್ಎಲ್ ಬಿ ತನಡೆ ತಹನೆ ಅನುತ್ರಾಯಿ ರಟೆ ಸಂವರ್ಧನೆಯ ತನಂತ ಶಕ್ತಿಯ ಕ್ವಿಮಿನ್ ಒಬ್ಬ ದಿನವ ರಟ ತಿನವತ ತನ ನಿಧಾನೆ ಬಿಲದಿ ಕಿನ ಒಬ್ಬ ಕೋಟಿಪತಿಯ ಕುವನ್.

0: ರಾತ್ರಿ ವಾಗಕಿಯನ್ನ ರೇಡಿಯೋ
1: ಹೆಮ ಕಾಲಿಮ ಟ್ರೆಂಡಿ ಮಸಿಂದು ಎಹನ ಲಂಕಾವೇ ಏಕಮ ಚಾನಲ್ ಲಿಕ ಲಖಾಂಡ ಹಾರ್ಟ್ ಬೀಟ್.

0: ಅಂದ್ರೆ ಆದ್ರೆ ಬೆದಾಗನ್ನ ಓನಮನ ಸತೆಯ ದಿನ ದವಲ್ ಏಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

డబల్ దేఖా వినాడి తీస్తున్నాయి విలాబ్ అప్ అన్న హెదు వాట్సాప్ చాట్ గా పెద్దట మే విలాబ్ అప్యోహంగ్ ఇండో కిలోమీటర్ మెసేజ్ గా దాల తిన కౌదు మీ ಅವಾಗ ನಮದಲ್ಲಿ ನೈನಿ ಹಾಯ್ ಕಿಲೋಮೀಟರ್ ಮೆಸೇಜ್ ದಾಳತಿನ ಆದ್ರೆ ನೆಗದು ಕರ್ಗಣ್ಣವಾ ನಂಬೆಗೆ ಮದಕರ ನನ್ನ ದೇಸಿಯ ದುಲ ಹಾಕಡ್ ದಿನ ನಂಬೆಗಿನ ತಮ್ಮ ಮಟ ಮೆಸೇಜ್ ದಾಳತಿನ ಆದ್ರೆ ನೆಗದು ಕರ್ಗಣ್ಣ ಮೇ ವಿಲಾವೆ ಅಕಂಡ್ ಓಲ್ ಟೈಮ್ ಬೀಟ್ಸ್ ವಲ ದೇವನಿ ಪಾಯಟ ಬಾವ ತೆಗೆದು ಕರೆಗಾನ ಲಸನ ಸಿಂಧು ಕಟ ದೇವುಲ್ಗಿ ಮಹಾತ್ಮೆಯಾಗಿ ಲಸನ ಸಿಂಧುವಾಗ ದೆನ್ನು ಪುಲುವಂತ ಕೇಳ ಹಲತೇನವಾ ಶೊಪ್ಪೆಗಿಡವಿಲ ಹಗಿನ ಇನ್ನವಾ ಅಪ್ಪ ನದೀಶಿತಮ ಮೆಸೇಜ್ ದಾಳತೀನಿ ಕಿರಿಬಾದ್ ಗುಡಿಂದಲ ಅಪ್ಪ ಹಂಗ ಇನ್ನವಾ ಕೇಳ ಹರೇ ಹಾವ ತೆಗೆದು ಕರೆಗಾನೋ ಮೇ ವಿಲಾವೇ ಕೋದು ಚಾಮಿ ನೆದ್ದ ರಸನ ಸಿಂಧು ಕೋಣಿಕಲ ಮೆಸೇಜ್ ದಾಳತೀನ ಅಪ್ಪ ಚಾಂದಿ ತಮ ಮೆಸೇಜ್ ದಾಳತೀನಿ ಮೇದವಸೋರ ಟಿಕಾಕ್ ಬಿಸಿಲು ಆಯ್ಕಣಿಸ ಮೆಸೇಜ್ ಗದ್ದಾನ ಬೆರೆಯುನಾಲು ಇದನ್ನ ಕೊಹಮದ ಕೆಲ ಹಲತೇನವ ಅಪ್ಪ ನಂಗೆ ಹೊಂದಿಂಗ್ ಇನ್ನವ ಸತ್ತುಟಿನ ಅನೇದು ಕೆಲ ಮೆಸೇಜ್ ದಾಳತೀನ ಓ ಅಪ್ಪ ಸತ್ತುಟಿನ ಅದು ಸತ್ತುಟಿಂಗ್ ಇನ್ನವ ಕೆಲ ಅಪ್ಪ ಪುತಾಲ ಇನ್ನವ ಸಿತು ನೆಥು ಹಸ್ಬೆಂಡ್ ಸಮೀಂದ ವಥಾದ್ರೆ ನೆಕದು ಕರೆಗಣ್ಣ ಕೆಲ ಮೆಸೇಜ್ ದಾಳತೀನಿ ಚಾಯವೇ ವಾಲ ಕಂಡು ಕೇಳ ಸೂತಿ ಹೇ ಆದ್ರೇಠ ಇಲಂಗಡ ಅಪ್ಪ ಅನ್ನಿ ಕೊಹೆಟದ ಕಡಲು ನಾನೇ ಅದನ್ನ ಇಲ್ಲ ನಗಿನ ಸಿಂಧು ತಮ ಇಲ್ಲಲ್ದಿ ಎನ್ನೆ ಕೊಹೆದ ಹದೀಸಿಯನ್ನೇ ಹರಿ ಹೆನಂಗ್ ಅಪಿ ಯಮು ತವತ್ ಮೇವಿಲಾಬಿ ಮೆಸೇಜ್ ಗದ್ದಾಲ್ತೀನಿ ಕೌದ ಅಪಿತ್ ಮೇವಿಲಾಬಿ ಲಖಂಡ ಹಾಗಿನ ಇನ್ನೆ ಸಿಂಧು ಕಡೆ ಕೆದುಕರ ಗನ್ನ ಹಲ್ಕದವಿಲನೇ ಅದ ಹಲ್ಕಾದವಿಲ ಏಂಜಲ್ ಫ್ಯಾಷನ್ ಕಿ ಹೆಮದಿನ ಮಾದ್ರಿ ನೆಗದು ಕರಗಾನ ಕೆಲ ಮೆಸೇಜ್ ದಾಳತೀನಿ ಅಪಿತ್ವಾವ ಹಾಗಿನಿನ್ವಾ ಜಾಯಲ್ ಆ್ಯಂಡ್ ರೋಷಿನಿ ಸಹ ಪೌಲೆ ಸಿಲುದಿನ ಮಾದ್ರಿ ನೆಗದು ಕರಗಾನ ಯಾವಾಗೇಮ ಕಾಂತಿ ಚಾಂದಿ ಸಿಲ್ವಾ ಚಾಂದಿ ಸಿಲ್ವಾ ಟೀಚನೇ ಅದ ಚಾಂದಿ ಸಿಲ್ವಾ ಟೀಚವ ತೆಗೆದು ಕರಗಾನ ಇಸುರು ಮಲ್ಲಿ ಮಾನೇಲ್ ಮಹಾತ್ಮೆ ಅತುಲು ಸಿಲುದಿನ ಮಾದ್ರಿ ನೆಗದು ಕರಗಾನ ಕೆಲ ಮೆಸೇಜ್ ದಾಳತೀನಿ ಸುಬದವಸ ಗೆಹಾನ್ ವ್ಯಾಡಗರುಣ ಗಮನ ಲಖಂಡ ಹಗಿಣಿನ್ನೆ ಮಮ ಚಿಂತಕ ಕೊರಿಯಾವಲಿಂದಲ ಯಾವದ್ ಯಾವತ್ ಆದ್ರೆ ನೆಗದು ಕರಗನ್ನು ಆಕಿಲ ಮೆಸೇಜ್ ದಾಲ್ದಿನ ಗುಡಕ್ ಸ್ತುತಿ ಚಿಂತಕ ಆದ್ರೆ ಮೇವಿಲಾ ವೆಗದು ಕರಗನ್ನು ಅಪಿ ಅಪಿವತ್ತ ಹಾಗಿನ ಪರಿಸಮಿನ್ ವರಡಿ ಕರಗಂಡ ಹರಿದ ಅಯ್ಯಪಿ ಬೆಲಿಗಲ ಕುಂಬಲ್ ಗಮ ಗಮೇನ್ ಲಸನಮ ಲಸನ ನನ್ಕಾಲ ಸಿಂಧುವ ಕೋಣಿಕಲ ಮೆಸೇಜ್ ದಾಳತಿನ ಅನಿವಾರ್ಯ ದಿನ್ನಾಂಗ್ ಅಸನ ಸಿಂಧುರಿಗೆ ಕ್ಲಾಸ್ ತೀರ್ನೋ ಅಲ್ಲ ವೆನು ಎನ್ನೇತಕ್ಕ ಅಪಿಟ ಮೆಸೇಜ್ ಕರ್ಪು ಕಟ್ಟಿಯ ತವ ಇನ್ನವ ಸುಬಧವಲ ಕ್ವೇಬಾ ಪಿಲಿಯಂದಲ ಎಮ್ ಎಲ್ ಎ ಗಾಮಂಟ್ ಕಿ ಸೆಟ್ ಕಿ ಸಿಂಧು ಕಟ್ಟೆ ಕದು ಕರಗಾನೆ ಕೆಲ ಮೆಸೇಜ್ ಗದ್ದಾಲ್ತಿನ ಲಲಿತ್ ಸರ್ ಸಿಸಿರ ಸರ್ ರಮ್ಯ ಅಕ್ಕ ಕುಮಾರ್ ಅಕ್ಕ ಗೀತಾ ಅಕ್ಕ ಮಧು ರೋಷಿನಿ ತಿಲಿನ ತಿಲಿನ ಅವೊಡ್ಡೆ ಫೀಮೇಲ್ ಕನ್ನುವ ತಿಲಿನ ಅವತಾದ್ರೆ ನೆಗದು ಕರಗನ್ನುವ ರುಕ್ಷಾನಿ ಬಗೆ ರಾಕ್ಷ ರೋಬನ್ನಿನ್ನುವ ಸಿತುಮಿ ಲಕ್ಮಾಲಿ ಪ್ರಸಾದ್ ಕುಮಾರ್ ವಿಡಾಮಲಿ ರಮಣಿ ಸಹ ಮೆಷಿನಾಂಶ ವೆಡಗರ್ನ ಸಿಸಿರ ಇವತ್ತಾದ್ರೆ ನೆಗದು ಕರಗನ್ನುವ ಕೆಲ ಮೆಸೇಜ್ ದಾಲ್ತಿನ ಅಪ್ಪ ಅನುಷ್ಕ ಪಿಲಿಯಂದಲ ಇಂದಲ ಅನುಷ್ಕ ಅವತ್ ಹಾಗೆ ಸೆಟ್ ತಪ್ಪಿ ಮೇವಿಲಾವೇ ಲಕ್ಕಂಡ ಓಲ್ ಟೈಮ್ ಬೀಟ್ ಸೊರ್ಟ್ ಹೆಕದು ಕರಗನ್ನುವ ಅಪ್ಪ ಸದ್ದು ಲಕ್ಕಂಡ ಹಣಗಮಂಗ್ ಇನ್ನೆ ಸೋಂಗ್ ಹೆಕಟ ಹೆಕದು ಕರಗನ್ನುವ ಮಾಲಾ ಕಲ್ಯಾಣಿ ರಸಿಕ ಮಂಜುಳ ಇವಾಗಿಮ ನದಿ ಲಕ್ಷ್ಮಿ ಚಮಿಲಾ ಕುಮಾರಿ ಕಟ್ಟಿ ಮಾದ್ರೆ ನೆಗದು ಕರಗಾನ ಕೆಲ ಪೂರ್ವದಂಡ ಸೂಪರ್ ಫ್ಯಾಷನ್ ಕೇ ಸೆಟ್ ಗೆ ತಮ್ಮ ಮೆಸೇಜ್ ದಾಳತೀನಿ ಕೋಮದಾಯಿ ಅಪಿಟ ಲಸನ ಸಿಂಧು ಕೋಣಿ ಹೇಮಮಾಲಿ ಹೇವಗಿಮ ಸಮಂತ ಸಿರಿಲತಾ ವಿನೀತ ರೋಹಿಣಿ ನೆಲ್ಕ ಆಯೇಶ ಇವರೇಶ ಗಿಮ್ ಹಾನಿ ಲಕ್ಮಾಲಿ ಹೈಮಾಶ ಸದರ್ವ ನೆಕ್ ಅಪೆ ಬೋ ಸೆರಾಂಧ ಹಪುತಂತ್ರ ಇವತ್ತು ಆದ್ರೆ ನೆಗದು ಕರಗಾನ ಕೆಲ ಅಪೇ ಗಾಯನಿ ಮೀವನ ಫಲಾನ ತಮ್ಮ ಮೆಸೇಜ್ ದಾಳತೀನಿ ಗಾಯನಿ ಉನ್ನಹಿನಂಗ್ ಅಪಿ ಸೆಟ್ ಗಮ ಮೇವಿಲಾವೇ ಆದ್ರೆ ನೆಗದು ಕರಗಾನ ಲಕ್ಕಂಡ ಓಲ್ ಟೈಮ್ ಬೀಟ್ಸ್ ವಲಟ ಕೊಹಮದ ಈ ಅಪಿಟ ಲಸನ ಸಿಂಧು ಕೋಣಿ ಕೀಲ ಮೆಸೇಜ್ ದಾಳತೀನಿ ಕೌದು ಮೇ ಕೌದು ಸಿಂಧು ದಾ ಮೆಸೇಜ್ ದಾಪಕನಾಗಿ ನಮದಾಲನೆ ಆ ಎತ್ತಕಮ ಪಹೈ ಕಾಣುವ ಪೆತ್ತೆ ಅಪೆ ಪುಂಚಿ ಬಂಡ ಸಹ ಪೌಲೆ ಸೀಲು ದಿನಾಮ ಆದ್ರೆ ನೆಗದು ಕರಗಾನ ಕೀಲ ಮೆಸೇಜ್ ದಾಳತೀನು ಎತ್ತಕಮ ನಾರ್ಮಲ್ ಮೆಸೇಜ್ ಕರಪು ಯಾರು ಕಟ್ಟೇಕು ತಿನ್ನವ ತರಹವೆನ್ನ ಪವಾಲವತ್ ಆದ್ರೆ ನೆಗದು ಕರಗಾನವ ಅಯ್ಯ ಹಿಟಿಯ ವಿಧಿ ಹೇಳಮ ಅಪಿತ್ತಕ್ಕೆ ಕದು ಇನ್ನ ಲಸನ ಸಿಂಧು ಕ್ಲಾಸ್ಟಿಗರ್ ಗತ್ತ ರೆಟ್ಟಿಯಾರ ಅಚ್ಚುಗೆ ಸಿಂಧು ಅಕ್ತಮೈ ಲಾಸ್ಟಿಗರ್ಗಿನ ತೀನಿ ಸಿಂಧು ಅನ್ನ ಖಾಲಿ ನಬಿಟ ವಿಲಾಬಲನ್ನು ತೀನವದ ಅವು ವಿಲಾವತ್ ಬರಳಮ ಸಿಂಧು ಅಮು ಲಕ್ಕಡವಲ್ ಟೈಮ್ ಬೀಟ್ಸ್ ಹಂಗಿನ ವಿಲಾ ಮದಕರ ನಂದವಲ್ ದೇಖಾಯ್ ವಿನಾಡಿ ತಿಸ್ ಹತಾಯಿ ಅಪಿ ಅನವ ಸಿಂಧು ಮೇವಿ ದಿಹಟ

0: ಲಕ್ಕಡ ಹಂಗಿನ ವಿಲಾಮ ತಕ್ಕರ ನಂಗೆ ವಿಲಾಮರಾತ್ರಿ ಹತಾಯ್ ವಿನಾಡಿ ತಿಹಾಯ್
1: ಮಾನವೀಯ ಪ್ರೇಮಿ
2: ಅದರಲ್ಲಿ ರಸವತ್ತುನೇ ಎಫ್ ಎಂ ಮನೋತನ ದಶಮ ಪಹೆನ್ ಎಫ್ ಎಂ ಮನೋತನ ದಶಮ ಹತೆನ್ ಒಬ್ಬ ಅಗಹರುವಾದ ಸಂದದಿಯ ದಹ ತೆಕ್ಕ ಅದ ಅಗಹರುವಾದ ಸಂದದಿಯ ದಹರೆ ಮೇಲಗ ದಿಗೆ ಹೆರುಮ ತಮಾಯ್.

1998 ಮಾರ್ತು 10 ಮೆಲವಿನ್ ಸಮುಗಾನಕ ಮಿಲ್ಟನ್ ಬಲ್ಲವರಾಜ್ ಮಹಾತ್ಮ್ಯ ಆದರಣೀಯ ಒಬ್ಬ ವೆನುವೆನ್ ಮಾ ವೆನುವೆನ್ ಗೀತ ದಹಸ್ ಕಾರಣಕಟ ಸೇ ಮಧುರ ಮನೋಹರ ಹಣೆನ್ ಜೀವೇಗತು ಕರನವ ಈ ಗೀತ ಇದಾವಾಗೇಮ ಅದಾತ್ ಅತಿಶಯ ಜನಪ್ರಿಯ ಅದು ಮಿನ್ ಹಿಟಾತ್ ಈ ಗೀತ ಸಹೋದರ ರಸಿಕ ಹದವಾತ್ ಪಿನಬನವ.

0: ಬರಲ್ಲ, ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಲ್ ಎಕೆದ ಹತರ ಬೆದಗ.
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ.